ಆಕಾಶವಾಣಿ ಇಂಫಾಲ್ ಹೌಸಿಂಗ್ ಅಯುಕ್ಕಿ ಪುಂಗ್ ತರ ಮಿನಿಟ್ ಕುನ್ ಚಲಕ್ಪಗ ಲೋಯ್ನನಾ ಮಿಕುಪ್ ಖರಗಿ ಮತುಂಗ್ದ ದೆಲ್ಲಿದಗಿ ರಿಲೇದ ಮಾಲಿಮ್ಗಿ ಪಾವ್ ಫಂಗ್ಬಿರಗನಿ.

0: ಮಂಗಂ ಲಕ್ತ್ರದುನ ಐನ ಖಂಜಬ ವಿದ್ಯಾಮ ಕೈ ಅಮತ್ತ ಖಾಕ್ತನ ತಂಬಿರಗೆ ಖಂಡುನ ನಂಗಿನ ಫಂದ
1: ಮಪೋಕ್ ಮಪೋಕ್ ಕುರಿಂಗ ನನಾಯಿ ನನಾಯಿ ಓಯ್ ಬಪ್ಪಂಗನ್ ಬಿಯೋಹೇದೆ
0: ಹೌಗಲು ಹೌಗಲು ಇಪ್ಪಾಗೆ ಅಕ್ಕಲಯ್ಯ
1: ಗುರುದೇ
0: ಮಯಾಗಿ ಮಿತ್ತದು ಚೆತ್ನ ಉಶಿಲ್ಲು ಪಾಂಗ್ಥೋಕ್ಲೋ ಥಮೋಯ್ ನುಂಗಿ ಅಹುಂ ಶುಭ ಮಿತ್ ತಾರೋ ಪುಕ್ನಿಂಗ್ ಲೋಂಗ್ದನಾ

ಭಾರತಕ್ಕೆ ಒಯ್ನಸು ಖುಂಗಂಗ್ ಸಿಂಗ್ ಸೌಖನಬಗಿದಮಕ್ತ ಮಿನಿಸ್ಟ್ರಿ ಆಫ್ ಕೋಪರೇಷನ್ ಗವರ್ಮೆಂಟ್ ಆಫ್ ಇಂಡಿಯಾನ ದೈರಿ ಕೋಪರೇಷನ್ ಸೊಸೈಟೀಸ್ ಫಿಷರೀಸ್ ಕೋಪರೇಟಿವ್ ಸೊಸೈಟಿ ಅದಿ ಮಲ್ಟಿಪರ್ಪಸ್ ಪ್ರೈಮರಿ ಅಗ್ರಿಕಲ್ಚರಲ್ ಕ್ರೆಡಿಟ್ ಸೊಸೈಟೀಸ್ಬು ಚೌಖಟ್ನಬ ಗ್ರಾಸ್ರೂಟ್ಗೆ ರೆಬೆಲ್ದಗಿ ಹೊನರಿ ಖುಂಗಂಗಿ ಮಫಂ ಕಯಾದ ಡಿಜಿಟಲ್ ಕಮ್ಯುನಿಕೇಷನ್ ಅಮದಿ ಫೈನಾನ್ಸಿಯಲ್ಗೆ ಒಯ್ಬ ಲೂಯಿಷನ್ ಕಯಾಬು ಫಂಗನನಬ ಯಾಮ್ ಅದುಕಿ ಮತಿ ಕನ್ನ ಹೊನರಿ ಖುದೋಲ್ಗೆ ಮರಿ ಸುಬದ ವೈಖು ಫಿಲ್ಮ್ದಗೆ ಮಾಧುರಿಗೆ ನೈತೋಂ ಕೊಂಜಲ್ದ ದೀನ ಒಯ್ನಾಮ್ನ ಸೈರೆಂಗ್ಬ ಮದಿ ಸೈರಾಂಗ್ಬ ಇಸೈ ಮಮು ಖುದೋದಂಚರಿ

0: ಲೌಶಿಂಗಿ ಪುಕೈನ ಥಲ್ಲವ ಆಕಾಶವಾಣಿ ಇಂಫಾಲ್ಗೆ ಮಣಿಪುರಿ ವಾರಿ ವತಾಯ್ದ ಅದೊಂಬು ಅಮುಕ ಹನ್ನ ತರಾಮ್ನ ಉಚ್ಚರಿ ಮಸಿಗಿ ಥೌರಂದ ಪೂಜರಕ್ಲಿ ಸಸ್ಟೇನಬಲ್ ಡೆವಲಪ್ಮೆಂಟ್ ಗಿದಮಕ್ ತಿಲ್ ಕಾಂಗ್ ಸಿಂಗ್ ಬು ಸಿಜನವ ಫುಡ್ ಸೆಕ್ಯೂರಿಟಿ ಇಕಾಲಜಿ ಅಮದಿ ಮಿಯೋಯ್ಬಗಿ ಹಕ್ಸಲ್ದ ಎಂಟೋಮೊಲೊಜಿಗಿ ಥೌದಾಂಗ್ ಖಂಗ್ದೊಪ್ಪ ಹಿರಮಸಿಗಿ ಮತಾಂಗ್ದ ಎಕ್ಸ್ಪರ್ಟ್ ಅನ್ನ ಲೆಂಗ್ಸಿನ್ಬಿಗದಬಿ ಪ್ರಿನ್ಸಿಪಲ್ ಥಂಬಾಲ್ ಮರಿ ಕಾಲೇಜ್ಗೆ ಡಾಕ್ಟರ್ ಮೊಯ್ರಾಂಥೆಮ್ ಭುವನೇಶ್ವರಿ ದೇವಿ ಥೌರಮಸಿಗಿ ತಾಂಕ ಕಮ ಪುನ್ ತಮಿನಸಿ ಮೇಡಮ್ಬು ಅಹಾನ್ಬಮಕ್ತದ ಅಯ್ಕೈಗಿ ಸ್ಟುಡಿಯೋದ ತರಾಮ್ ನೋಕ್ಚರಿ
1: ಆಲ್ ಇಂಡಿಯಾ ರೇಡಿಯೋಬು ಅಯಹಾಕು ಮಫಮ್ ಅಸಿದ ಕೌಬಿಬಗಿದಮಕ್ತ ಥಗಟ್ಪ ಫೊಂಡೋಕ್ಚರಿ
0: ಮೇಡಮ್ ಅದು ಅಯ್ಕೈಗಿ ಥೌರಮಸಿಗಿದಮಕ್ತ ಅಯ್ಕೈನ ವಹಂಗ್ ಕಯಾಮದಿ ಸೇಮ್ ಸಾದುನ ಥಂಚರಿ ಅದುಬು ವಹಂಗ್ ಸಿಂಗ್ ಅಸಿ ಹಂಗ್ಜದ್ರಿಂಗೈ ಮೇಡಮ್ ಕಮ್ದೌಬಿರಿ ನುಂಗಾಯ್ಬಿರಿ ಬಾ
1: ಐ ಅದುಮ್ ನುಂಗಾಯ್ಜರಿ ಹೈಬ ತಾರೆ ನುಂಗಾಯ್ತಿ ಹೈಬದಿ ಯಾದವದಿನ
0: ಮೇಡಮ್ ಅಹಾನ್ಬ ವಹಂಗ್ಸೆ ಇನ್ಸೆಕ್ಟ್ಸ್ ಹೈಬದಿ ಅಯ್ಕೈನ ತಿಲ್ ಕಾಂಗ್ ಹೈಬಸೆ ಮಸಿ ಕರೀನು ಅದುಗ ಮಸಿನ ಫುಡ್ ಸೆಕ್ಯೂರಿಟಿದ ಕದಾಯ್ ಫಾವುಬ ಕಾಣಬ ಪಿಬಗೆ ಹೈಬದು ಅದನ್ನ ಅಹಾನ್ಬ ವಹಂಗ್ ಅಯ್ನ ಒಯ್ಜಗೆ
1: ಐಜಗೆ ಇನ್ಸೆಕ್ಟ್ ಅಯ್ನ ಮೈದೈರೋಂದ ಹೈರಗನ ತಿಲ್ ಕಾಂಗ್ ಹೈಬಸೆ ಅಯ್ಗೆ ಪೃಥ್ವಿಸಿದ ಲೈರಿಬ ಎನಿಮಲ್ ಕಿಂಗ್ಡಮ್ ಸಾಂಗಾಗಿ ಹೈಬ ತಾರೆ ಸಿಗಿ ಮನುಂಗ್ದ ಫೈದಗಿ ಚಾವುಬ ಗ್ರೂಪ್ ಅಮ್ಮ ಅದುಗ ಮಾನ ಬಿಲೋಂಗ್ ತೌರಿಬ ಫೈಲಂಸಿನ ಫೈಲಂ ಅಥ್ರೋಪೋದ ಅದುಗ ಕ್ಲಾಸ್ ಇನ್ಸೆಕ್ಟ ಮಕ್ಕೊಯ್ಗೆ ಮರುವೈಬ ಕೆರೆಕ್ಟರ್ದಿ ಅಯ್ನ ಇನ್ಸೆಕ್ಟ್ ಅಯ್ನ ಹೈಬ ತಾರಗದಿ ಮಾಗಿ ಡಿಸ್ಟಿಂಕ್ಟಿವ್ ಕೆರೆಕ್ಟರ್ಸಿ ಕರೀನು ಹೈಬದ ಥ್ರೀ ಪಿಯರ್ಸ್ ಆಫ್ ಜೋಯಿಂಟೆಡ್ ಅಪೆಂಡೇಜಸ್ ಹೈಬ ಮಖೋಂ ಪಿಯರ್ ಅಹುಂ ಪಾನ್ಬ ಎನಿಮಲ್ ಗ್ರೂಪ್ ಅಮನಿ ಅದುಗ ಪೃಥ್ವಿಸಿದ ಖ್ವಾಯ್ದಗಿ ಚಾವುಬ ಹೈರಗದಿ ಹೈರಿಬ ತಿಲ್ ಕಾಂಗ್ಸಿನ ಖ್ವಾಯ್ದಗಿ ಮಸಿಂಗ್ ಯಾಂಬ ಎಬಂಡೆನ್ ಒಯ್ಬ ಗ್ರೂಪ್ ಅಮನಿ
0: ಹೋಯ್ ಅದುಗ ಮಕ್ಕೊಯ್ನ ಕದಾಯ್ ಫಾವ ಫುಡ್ ಸೆಕ್ಯೂರಿಟಿದ ಮತ್ತೆ ಪಾಂಬಗೆ
1: ಹೌಜಿಕ್ ಅಕ್ಕೊಯ್ನ ಕ್ಲೈಮೇಟ್ ಚೇಂಜ್ ಮಯಾಮ್ ಅಮ ಲೈ ಅದಿಗಿ ಹೌಜಿಕ್ ಅಕ್ಕೊಯ್ಗಿ ಹೆಬಿಟೇಟ್ ಲಾಸ್ ತೌರಪ ಮಯಾಮ್ ಅಮ ಲಾಕ್ ಮರುವಿನ ಕ್ಲೈಮೇಟ್ ಚೇಂಜ್ ಸಿ ಲಾಕ್ಪನ ಮರಮ ಒಯ್ರಗ ಮಣಿಪುರದ ಕುದಮೊಯ್ನ ಹೈಜರಬದ ಹುಜೇ ಅಕ್ಕೊಯ್ನ ಥಾಯ್ನದಗಿ ಮಮಾಂಗೈದಗಿ ಅಕ್ಕೊಯ್ಗೆ ಅಹನ್ಸಿಂಗ್ನ ಚಾನರಂಬ ಗಾದ ಗಾ ಮರುವಿನ ಅಕ್ಕೊಯ್ಗಿದಿ ಗಾಸಿ ಅಕ್ಕೊಯ್ಗೆ ಕನೋನಿ ಸುಮ್ ಸುಮ್ ಹೆಬಿಟೇಟ್ ಲಾಸ್ ತೌರಪದಗಿ ಅಕ್ಕೊಯ್ನ ಮಮಾಂಗೈದ ಅಂಗಾಂಗ್ ಒಯ್ರಿಂಗೈದ ಉರಂಬ ಗಾ ಕಯ ಹುಜೇ ಉಬ ಫಂಗ್ದ್ರೆ ಅದುದಗಿ ಅಕ್ಕೊಯ್ನ ಕಾಣಬ ಲೌಗದವ ಮಯಾಮ್ದು ಲೌಬ ಫಂಗಕ್ತಬ ಅದನ್ನ ಮರಂ ಒಯ್ರಗ ತಿಲ್ ಕಾಂಗ್ಸಿದ ಡಿಪೆಂಡ್ ತೌರಪಗಿ ತೌಗ್ದಬ ಯಾದಬಗಿ ಮರಂ ಅಮ ಒಯ್ರಕ್ಬ ಅದುಗ ಹುಜೇ ಹುಜಿ ರಿಸರ್ಚ್ನ ರಿಸರ್ಚ್ ಫೈಂಡಿಂಗ್ನ ಅಕ್ಕೊಯ್ಗೆ ಏಜ್ ಎ ವರ್ಲ್ಡ್ ಏಜ್ ಎ ಇಂಡಿಯಾ ಮಣಿಪುರ್ಗೆ ಕಂಟೆಕ್ಸ್ಟ ಯಿಂಗ್ಜಬ ಮತ್ತದ ಇಡಿಬಲ್ ಇನ್ಸೆಕ್ಟ್ಸಿಂಗ್ಸಿದ ಯಾವರಿಬ ಮಾಗಿ ನ್ಯೂಟ್ರಿಷಿಯಸ್ ಫುಡ್ಸೆ ಅಕ್ಕೊಯ್ಗೆ ಗಾದ ಯಾವುಗ ಕಂಪೇರ್ ತೌಬದ ತಾದನ ಅದುಮ್ ಯಾವಿ ಅದನ್ನ ಯಾಮ್ನ ಅಕ್ಕೊಯ್ನ ಗಾಮಕ್ ಚಾಬ ಗಮ್ದ್ರಗಸು ಅಕ್ಕೊಯ್ ಇಡಿಬಲ್ ಇನ್ಸೆಕ್ಟ್ ಚಾರಗದಿ ಅಕ್ಕೊಯ್ಗೆ ದರ್ಕಾರ ಲೈಬ ಇಸೆನ್ಸಿಯಲ್ ಇಮ್ಯುನೋ ಎಸಿಡ್ ಫ್ಯಾಟ್ ಕಾರ್ಬೋಹೈಡ್ರೇಟ್ ಮಯಾಮ್ಸಿ ಅಕ್ಕೊಯ್ ಮಿನರಲ್ಸ್ನಚಿಂಬ ಮಯಾಮ್ಸಿ ಅಕ್ಕೊಯ್ ಅದುಮ್ ಫಂಗ್ಬ ಗಮ್ಮಿ ಹೈನ ಅಕ್ಕೊಯ್ ರಿಸರ್ಚ್ ಫೈಂಡಿಂಗ್ದ ಫಂಗ್ಜೆ
0: ಹೋಯ್ ಗಾಗ ತಿಲ್ ಕಾಂಗ್ಸಿಂಗ್ ಅಸಿಗ ಚಾಂಗ್ಚತ್ತ ಅದು
1: ಅದುಮ್ ಮನೈ ಅಕ್ಕೊಯ್ನ ರಿಸರ್ಚ್ ಫೈಂಡಿಂಗ್ ಅಕ್ಕೊಯ್ಗೆ ಹೌಜೆ ಹೌಜಿ ಧನ ಮಂಜುರಿ ಯೂನಿವರ್ಸಿಟಿಗೆ ಎಂಟೋಮೊಲೊಜಿ ಲೆಬೋರೇಟರಿದ ಐ ಹಾನ ವಾಕ್ ತೊಗ್ಜರಂಬನಿ ಐಗೆ ರಿಸರ್ಚ್ ಫೈಂಡಿಂಗ್ದಸು ಅದುಮ್ ಯಾಮ್ನ ಚಾವ್ನ ಮಸಿ ಅದುಮ್ ಅಕ್ಕೊಯ್ ಉಬ ಫಂಗ್ಜರೆ
0: ಮೇಡಮ್ ಮಖಾ ತಾನಮು ಹಂಗ್ಜನಿಂಗಿಸಿನ ಅಕ್ಕೊಯ್ನ ಅದುಮ್ ತಾಜಬ ಮತ್ತಮ್ದ ತಿಲ್ ಕಾಂಗ್ಸಿಂಗ್ಸಿನ ಪ್ರೋಟೀನ್ಗೆ ಸರುಕ್ಸಿ ಯಾಮ್ನ ಯಾವಿ ಮಕ್ಕೊಯ್ ಚಾಬದ ಪ್ರೋಟೀನ್ಗೆ ಸರುಕ್ಸಿ ಯಾಮ್ ಯಾವಬನ ಹಕ್ಚಾಂಗ್ದ ಯಾಮ್ ಕಾನೈ ಹೈಬನ ಚಿಂಬ ತಾಜೈ ಮಸಿನ ಕತಾಯ್ ಫಾವಬ ಚುಂಬಗೆ ಆಯ್ಬದು ಪೊಂಗ್ದೊಪ್ಪಿ
1: ಹೋಯ್ ಅಯ್ನ ಅಕ್ಕೊಯ್ಗೆ ಮಣಿಪುರದ ಲೈರಿಬ ಫ್ರೆಶ್ ವಾಟರ್ ಲೇಕ್ ಲೋಕ್ತಾಕ್ ಲೇಕ್ದ ಲೈಬ ಇಡಿಬಲ್ ಇನ್ಸೆಕ್ಟ್ ಅದುಗ ಅಕ್ಕೊಯ್ಗೆ ಟೆರೆಸ್ಟ್ರಿಯಲ್ ಇನ್ಸೆಕ್ಟ್ ಇಡಿಬಲ್ ಇನ್ಸೆಕ್ಟ್ಗೆ ಮರುವಿನ ಕಿತಂ ವಾಕ್ ತೌಗ್ಜಬ ಮತ್ತದ ಥಿಂಗಜಬ ಐಗೆ ರಿಸರ್ಚ್ ಫೈಂಡಿಂಗ್ದ ಪ್ರೋಟೀನ್ಸಿ ಅದುಮ್ ಯಾಮ್ನ ವಾಂಗ್ ಯಾವ್ರೆ ಐ ಎಕ್ಸೆಕ್ಟ್ ಮಕ್ ಹೈಜದ್ರಗಸು ಪ್ರೋಟೀನ್ಸಿದಿ ಅದುಮ್ ಗಾಗ ಮಾನನ ಅದುಮ್ ಯಾವ ಥಿಂಗಜರೆ ಅದುಗ ಅಕ್ಕೊಯ್ನ ಒಮೆಗಾ ಥ್ರೀ ಅದೇ ಒಮೆಗಾ ಸಿಕ್ಸ್ ಕ